ಮಾತಾರೆಲ್ಲ ಮಾತಾರಿ ಬೇಟಲ್ ಕಸಿ, ಮಾತಾರೆಲ್ಲ ಮಾತಾರಿ ಬೇಟಲ್ ಕಸಿ. ಆರಾಮ ಸೊಪ್ಪ ನೋಡ ಬಂಗ್ಲಾ.